0: say to diamond diamond wu tua diamond to be jammy just say mo jaya den
1: ye twa mo ja
0: just ye twa mo ja go ho
1: my god
0: o ko to diamond and diamond so den na diamond so connect
1: quality
0: my god me say me free ye dear man
1: yes
0: me kasa se nyame difo me kasa se nyame shuma fo
1: Jesus
0: me de nyame ho den free ye die ma
1: yes de mo
0: ni pe bia na e di u die kwa ko jabo som so
1: eh
0: abel fo bi de chechia
1: yes
0: e fra wo kra
1: yes lord
0: me pa wo mu chi yes.